ರಾಮಪ್ರಸ ಘೋಡ ಉಡವಿತ್ತ ಪಾರನಿಸತೆ ರಾಮಪ್ರಸ ಘೋಡ ಉಡವಿತ್ತ ಪಾರನಿಸತೆ ಯಶಕ್ಕೆ ಧಾವೆ ವೇಗಾನೇ